ಹಂಗನ್ ಜವ ಆಕಾಶವಾಣಿ ಇಂಫಾಲ್ಗೆ ಮ್ಯೂಸಿಕ್ ಸೆಕ್ಷನ್ಗೆ ಬೀದಗಿ ಬಿ ಹೈ ಗ್ರೇಡ್ ಕಾನನಬಗೆ ಮ್ಯೂಸಿಕ್ ಆಡಿಷನ್ ಲಾಕ್ಲಿಬ ಜುನ್ಗೆ ತಾಂಗ್ನೆ ಪಾಂದಗೆ ಹೌಜರಗನಿ ಎನ್ಮಿತ್ ಕಾತ್ ಲೌವಿಕ್ರವ ಕ್ಯಾಂಡಿಡೇಟ್ಸಿಂಗ್ನ ಇಸಾ ಇಸಾಗೆ ಆಡಿಷನ್ ನುಮಿತ್ ಸಿಂಗ್ ಆಕಾಶವಾಣಿ ಇಂಫಾಲ್ಗೆ ನೋತಿಸ್ ಬೋತ್ಗೆ ಎಂಬಿರನವ ನಿಂಗ್ಸಿಂಗ್ ಜರಿ ಖಂಗನ್ ಜವ ಲೋಯ್ಜರಿ

ಆಕಾಶವಾಣಿ ಇಂಫಾಲ್ ಹೌಜಿಕ್ ಅಯುಕ್ಕೆ ಪುಂಗ್ ತರ ಮಖಾಯ್ ತಾರೆ ಕಂಗ್ಲಾ ಚನೆಲ್ಗೆ ಅಹಾನ್ಬ ಥೌರಂ ಪರೆಂಗ್ ಲೋಯ್ಸಿಂಜನಬ ಮತಂ ಯೌರಕ್ಲೆ ನುಮಿದುಂಬ ಪುಂಗ್ ತರ ನಿಥುಯ್ ತಾಬ ಮತಂದಗಿ ಕಂಗ್ಲಾ ಚನೆಲ್ಗೆ ಅನಿಸುವ ಥೌರಂ ಪರೆಂಗ್ ಸಂದೋಪ ಹೌಜುಗನಿ ಸಂದೋಕ್ ಜಗದಬ ಮೇದಿಯಂ ವೇವ್ ಮೀಟರ್ ಚೊಹುಂ ನಿಂಫು ದಸ್ಮಿಕ್ ಅಮ ಕಿಲೋಹರ್ ಸನಿಪಾನ್ ಮರಿಫು ನಿಥುಯ್ ಮತಮದು ಫೌಬುಗಿ ಒಯ್ನದಿ ತಾವಿರುವ ಸಂಗಿ ಮಫಂದಗಿ ಕಾಯನೆಯ ಥಂಗಿ ಜರಿ

ಫಿಲ್ಮ್ ಮಿಸ್ಸಿಗೆ ನಿ ಶುಭಕದೋಲ್ವೈನ ತಾಬಿರಸಿ ಹೀ ಆಯ್ ಫಿಲ್ಮ್ ಅಸಿದಗಿ ಅಮು ಸೈಖೋಮ್ ಅಮದಿ ಪುಷ್ಪರಾಣಿ ನಿಪುನ ಸಕ್ಮಿನಬ ಹೆರೋಜಿತ್ ನೌರಿಬಂನ ಸೈರಿಂಗ್ಬ ಅಮರ್ಜಿತ್ ಲೌರೆಂಬಂನ ಸೈರಂಗ್ಬೈಸೈ.

ಮತಂಗ ಮುಕ್ತ ಹಂಜರಿ ಇಚಾದಿ ಮನೀನಿ ಫಿಲ್ಮ್ ಅಸಿದಗಿ ಎ ಜೆ ಮೈಸ್ನಾಮ ಸೋರ್ಮಾ ಚನ್ವನಿ ಪುನಃ ಸಕ್ಮಿನವ ಬಿನೋರಂಜನ್ ಓಯ್ನಾಮ್ನ ಸೈರಿಂಗ್ಬ ಸುರ್ಮನಿ ರಿಸೀನಾ ಸೈರಂಗ್ಬೈಸೈ.

ꯑꯁꯤꯅ ꯆꯠꯄ ꯌꯥꯕꯅꯤ, ꯁꯤꯅ ꯆꯠꯄ ꯌꯥꯗꯕꯅꯤ, ꯁꯤꯅ ꯌꯥꯕꯅꯤ ꯌꯥꯗꯕꯅꯤꯗꯅ ꯈꯥꯏꯔꯤꯕ ꯄꯩꯁꯥ ꯌꯥꯝꯅ ꯆꯥꯎꯅ ꯆꯥꯎꯅ ꯈꯥꯏꯔꯤꯕ ꯑꯁꯤ ꯀꯔꯤꯒꯤꯅꯣ? ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ ꯂꯩꯔꯤꯕ ꯃꯤꯑꯣꯏꯁꯤꯡꯁꯤ ꯑꯩꯈꯣꯏꯒꯤ
ꯏꯅꯤꯡꯏꯈꯥ ꯇꯝꯅ ꯅꯨꯡꯉꯥꯏꯅ ꯂꯩꯔꯤꯕ ꯄꯨꯟꯁꯤ ꯑꯁꯤ ꯍꯨꯟꯇꯣꯛꯑꯝꯃꯒ ꯗꯔꯤ ꯆꯠꯅ ꯂꯣꯟꯆꯠ ꯀꯌꯥ ꯑꯃꯅ ꯃꯗꯨꯒꯤ ꯄꯨꯟꯗꯅ ꯃꯗꯨꯒꯤ ꯃꯅꯨꯡꯗꯨꯗ ꯃꯄꯨ ꯋꯥꯏꯕꯨ ꯋꯥꯏꯗꯅ ꯏꯕꯨꯗꯧꯅ ꯇꯥꯛꯄꯤꯔꯤꯕꯗꯨ ꯅꯥꯅ ꯑꯩꯈꯣꯏꯗꯤ ꯉꯝꯖꯔꯣꯏꯕꯨꯗꯧ ꯏꯕꯨꯗꯧꯒꯤ ꯁꯥ ꯌꯥꯊꯪ ꯉꯥꯛꯇꯤ ꯍꯥꯏꯗꯅ ꯏꯕꯨꯗꯧꯒꯤ ꯌꯥꯊꯪ ꯊꯧꯑꯣꯏꯗꯤ ꯍꯥꯏꯗꯅ ꯑꯩꯈꯣꯏꯕꯨ ꯋꯥꯔꯧꯕꯤꯒ ꯅꯣꯏꯕꯨꯗꯧ ꯉꯥꯛꯄꯤꯌꯨ ꯕ꯭ꯔꯝꯃꯍꯥꯅ ꯁꯥꯗꯨ ꯁꯥꯗꯨ ꯑꯆꯆꯥ ꯑꯆꯆꯥ ꯖꯒꯠ ꯑꯁꯤꯒꯤ ꯃꯅꯨꯡꯗ ꯀꯥꯏꯐꯗ꯭ꯔꯕ ꯂꯤꯛꯂꯝ ꯀꯌꯥ ꯄꯨꯝꯅꯃꯛꯁꯤꯡ ꯑꯗꯨꯒꯤ ꯉꯥꯛꯅꯅꯕꯒꯤꯗꯃꯛꯇ ꯅꯈꯣꯏ ꯃꯌꯥꯝ ꯄꯨꯝꯅꯃꯛꯄꯨ ꯑꯩꯅ ꯁꯦꯝꯗꯅ ꯄꯨꯝꯅꯃꯛ ꯇꯌꯥꯔꯤ ꯂꯥꯡꯕ ꯂꯣꯏꯔꯕ ꯀꯥꯟꯁꯤꯗ ꯅꯈꯣꯏꯅ ꯅꯅꯤꯡ ꯅꯈꯥ ꯇꯝꯅ ꯀꯔꯤꯒꯨꯝꯕ ꯑꯄꯨꯟꯕ ꯑꯌꯦꯠꯄ ꯑꯃꯠꯇ ꯂꯩꯇꯅ ꯆꯥꯅꯤꯡꯕ ꯃꯐꯝꯗ ꯌꯣꯅꯤꯡꯕ ꯃꯐꯝꯗ ꯆꯥꯅꯤꯡꯕ ꯅꯅꯤꯡ ꯅꯈꯥ ꯇꯝꯅ ꯂꯩꯒꯦ ꯀꯀꯥ ꯍꯥꯏꯗꯅ ꯙꯠ ꯃꯗꯨꯗꯤ ꯍꯤꯡꯁꯥꯕꯒꯤ ꯁꯥꯖꯠꯅꯤ ꯍꯤꯡꯁꯥꯕꯗꯅ ꯇꯧꯒꯗꯕ ꯊꯧꯗꯣꯡꯅꯤ ꯅꯈꯣꯏ ꯃꯌꯥꯝ ꯄꯨꯝꯅꯃꯛꯁꯦ ꯉꯁꯤꯗꯒꯤ ꯃꯁꯥꯄꯥꯠ ꯑꯩꯒꯤ ꯁꯥꯞꯇꯒꯤ ꯍꯤꯡꯁꯥꯕ ꯂꯣꯏꯅ ꯋꯥꯍꯜꯂꯣ ꯋꯥꯏꯗꯅ ꯑꯗꯨ ꯌꯧꯅ ꯋꯥꯅ ꯃꯇꯝ ꯆꯪꯅ ꯁꯦꯝꯒꯠ ꯁꯥꯒꯠꯆꯔꯛꯄ ꯑꯗꯨ ꯌꯧꯅ ꯋꯥꯅ ꯁꯦꯝꯖꯔꯛꯄ ꯑꯁꯥ ꯄꯨꯝꯅꯃꯛꯇꯨ ꯀꯥꯏꯒꯔꯕꯗꯨꯗ ꯃꯔꯝ ꯃꯍꯥꯗꯨ ꯄꯔꯂꯣꯏꯒꯤ ꯃꯇꯧꯒꯨꯝꯅ ꯁꯥꯎꯗꯅ ꯁꯥꯞꯄꯤꯗꯅ ꯃꯈꯣꯏ ꯄꯨꯝꯅꯃꯛꯁꯤꯡ ꯑꯗꯨ ꯍꯤꯡꯁꯥꯕ ꯍꯥꯏꯕꯗꯨ ꯑꯣꯏꯈꯤ ꯃꯈꯣꯏ ꯄꯨꯝꯅꯃꯛꯇꯨ ꯍꯤꯡꯁꯥꯕ ꯑꯣꯏꯈ꯭ꯔꯕ ꯀꯥꯟ ꯑꯗꯨꯗꯗꯤ ꯄꯥꯔꯕꯇꯤ ꯗꯨꯔꯒꯥ ꯂꯦꯝꯅ ꯃꯥꯡꯕꯗꯤ ꯌꯥꯕ ꯅꯠꯇꯦꯗꯣ ꯖꯒꯠꯁꯤꯒꯤ ꯃꯅꯨꯡ ꯑꯁꯤꯗ ꯇꯨꯃꯥꯒꯤ ꯖꯒꯠꯅꯤ ꯑꯅꯤꯒꯤ ꯖꯒꯠꯅꯤ ꯑꯅꯤꯒꯤ ꯖꯒꯠꯀꯤ ꯃꯅꯨꯡꯗ ꯑꯍꯨꯝꯅ ꯑꯊꯣꯏꯕꯅꯤ ꯍꯥꯏꯗꯅ ꯂꯩꯈ꯭ꯔꯕ ꯀꯥꯏꯕꯗꯤ ꯌꯥꯕ ꯅꯠꯇꯅꯤꯅ ꯍꯦꯇꯤ ꯀꯧꯕ ꯅꯤꯕ ꯑꯃ ꯀꯧꯊꯣꯛꯇꯨꯅ ꯍꯦꯇꯤ ꯂꯥꯎ ꯅꯈꯣꯏ ꯑꯅꯤ ꯑꯩꯒꯤ ꯆꯥ ꯕꯤꯗꯔ ꯀꯦꯁꯔꯤ ꯍꯥꯏꯗꯅ ꯆꯥꯅꯤꯡꯒꯣꯜ ꯑꯃꯇꯪ ꯑꯩꯅ ꯄꯨꯊꯣꯛꯇꯨꯅ ꯁꯦꯝꯅꯤꯕ ꯑꯩꯒꯤ ꯆꯥꯅꯤꯡꯒꯣꯜ ꯕꯤꯗꯔ ꯀꯦꯁꯔꯤꯁꯦ ꯍꯦꯇꯤ ꯅꯉꯣꯟꯗ ꯊꯥꯖꯔꯕꯅꯤ ꯅꯈꯣꯏ ꯑꯅꯤ ꯇꯥꯏꯕꯪ ꯄꯥꯟꯒꯤ ꯆꯠꯅꯕꯤꯗ ꯈꯣꯡꯗꯥꯗꯅ ꯂꯩꯔꯨꯔꯣ ꯑꯁꯨꯝ ꯍꯥꯏꯅ ꯍꯤꯇꯤꯗ ꯕꯤꯗꯨꯔ ꯀꯦꯁꯔꯤ ꯁꯤꯟꯅꯕ ꯍꯥꯏꯕꯗꯨ ꯑꯣꯏꯈꯤ ꯄꯥꯔꯕꯇꯤ ꯕꯤꯗꯨꯔ ꯀꯦꯁꯔꯤ ꯍꯤꯇꯤꯅ ꯄꯨꯔꯒ ꯂꯥꯛꯄꯁꯤꯅ ꯃꯟꯗꯥꯔ ꯄꯔꯕꯣꯠꯀꯤ ꯃꯅꯨꯡ ꯑꯗꯨꯗ ꯂꯩꯔꯦ ꯃꯟꯗꯥꯔ ꯄꯔꯕꯣꯠꯀꯤ ꯃꯅꯨꯡ ꯑꯗꯨꯗ ꯒ꯭ꯔꯤꯁꯇꯤ ꯑꯣꯏꯗꯅ ꯃꯕꯨ ꯃꯔꯥꯏ ꯑꯅꯤꯅ ꯂꯩꯔꯛꯄ ꯃꯇꯝ ꯀꯨꯏꯔꯕꯒꯤ ꯇꯨꯡ ꯑꯗꯨꯗ ꯕꯤꯙꯥꯇꯥꯒꯤ ꯅꯣꯡꯗꯝ ꯁꯣꯏꯕ ꯌꯥꯕ ꯅꯠꯇꯝꯅꯤꯅ ꯃꯁꯥ ꯃꯇꯝꯗꯪ ꯖꯟꯃ ꯑꯣꯏꯔꯦꯗꯣ ꯄꯥꯔꯕꯇꯤ ꯕ꯭ꯔꯃꯍꯥꯒꯤ ꯕ꯭ꯔꯃ ꯁꯥꯞꯅꯤ ꯀꯣꯛꯄ ꯌꯥꯕ ꯅꯠꯇꯦ ꯍꯤꯡꯁꯥꯕ ꯑꯣꯜꯂꯨ ꯍꯥꯏꯗꯅ ꯁꯥꯞ ꯇꯧꯈ꯭ꯔꯝꯅꯤꯅ ꯍꯤꯡꯁꯥꯕꯒꯤ ꯄꯨꯛꯆꯦꯟ ꯍꯤꯡꯁꯥꯕꯒꯤ ꯋꯥꯈꯜꯂꯣꯟ ꯍꯥꯏꯕꯁꯤꯗꯤ ꯃꯇꯝ ꯄꯨꯝꯅꯃꯛꯇ ꯊꯥꯅꯕ ꯌꯥꯗꯦ ꯂꯣꯏꯅꯗꯅ ꯑꯗꯨꯝ ꯂꯩꯕ ꯑꯗꯨꯅ ꯄꯣꯛꯄꯗ ꯃꯉꯥꯏꯔꯤꯕ ꯃꯁꯥꯗꯣ ꯃꯟꯗꯥꯔ ꯄꯔꯕꯣꯠꯀꯤ ꯃꯅꯨꯡ ꯑꯗꯨꯗ ꯍꯨꯟꯇꯣꯛꯑꯃꯦꯔꯦꯔꯒ ꯍꯦꯇꯤꯒ ꯕꯤꯗꯨꯔ ꯀꯦꯁꯔꯤꯒꯤ ꯑꯅꯤꯗꯨ ꯃꯐꯝꯗꯨ ꯊꯥꯗꯣꯛꯇꯅ ꯑꯃꯨꯛ ꯆꯠꯈ꯭ꯔꯦ ꯄꯥꯔꯕꯇꯤ ꯑꯉꯥꯡ ꯑꯗꯨꯅ ꯃꯗꯨꯗꯇ ꯑꯃ꯭ꯔꯤꯇ ꯂꯥꯝꯃꯛꯄ ꯑꯉꯥꯡ ꯑꯗꯨꯅ ꯀꯞꯄ ꯂꯥꯎꯕ ꯈꯣꯡꯕ ꯅꯨꯡꯁꯤꯅ ꯀꯞꯄꯛꯄ ꯑꯉꯥꯡ ꯑꯗꯨꯅ ꯀꯤꯅ ꯈꯪꯅ ꯀꯞꯄꯛꯄ ꯀꯅꯥꯅ ꯇꯥꯏ ꯁ꯭ꯔꯤ ꯃꯍꯥꯗꯦꯕꯅ ꯇꯥꯏ ꯃꯥꯡꯕ ꯌꯥꯕ ꯑꯉꯥꯡ ꯅꯠꯇꯦ ꯕꯤꯙꯥꯇꯥ ꯃꯥꯒꯤ ꯅꯣꯡꯗꯝꯅꯤ ꯅꯣꯡꯗꯝ ꯈꯣꯜ ꯑꯁꯤ ꯑꯔꯦꯝꯕꯗ ꯃꯥꯡꯍꯟꯕ ꯌꯥꯕ ꯅꯠꯇꯦꯗꯅ
ಶ್ರೀ ಮಹಾದೇವನ ಮಂದಾರ ಪರ್ವತಕ್ಕೆ ಮನುಂದಲ್ಲಿ ಹೆಂಗಿರೇ ಪಾರ್ವತಿಗಲ್ವೈನದನ ಬ್ರಹ್ಮಸ್ವಭಾಗವನ್ ಪುನಮಪ್ಪು ಸುಮ್ಡೌದನ ಪಾರ್ವತಿ ಶ್ರೀ ಮಹಾದೇವ ಅನ್ನೀನ ಮಂದಾರ ಪರ್ವತ ಹಿತೀಗ ಬೀದರ್ ಕೇಸರಿಗ ಅನ್ನೀನ ತಂಬಿರಂಬ ಮಸಾದು ಸುಖೇಶಾಯಿಬ ಮಮಿಂಗ್ ಪೀರೆರೆರಗ ಮಹಾದೇವ ದುರ್ಗ ಅನ್ನೀನ ಶ್ರಾವಣನವ ಯೋಗಿ ವಾಹವದು ಮತಾಂಗ ಸಿರಕ್ತ ಓಯ್ರೆ ಸುಮ್ದೌದನ ಯೋಗ ಪೀರಕ್ಕ ಸಿನ ಕಂದೌರೆ ಮಹಿಮ ಸಿಂಗ್ ಮಪುಂಗ್ ಭಾರೆ ಮಾನ ದೇವತಾ ಪುನಮಕ್ಕಿ ದೇವತಾ ಸೌಸತಿ ವಿದ್ಯಾಂಭೂಮರಿಗೆ ಗುರು ಕನಾನೋ ಮಹಾದೇವನಿ ಧರ್ಮಗೆ ಗುರು ಕನಾನೋ ಮಹಾದೇವನಿ ಭಕ್ತಿಗೆ ಗುರು ಕನಾನೋ ಮಹಾದೇವನಿ ಕ್ಷೇತ್ರಿ ಗುರು ಕನಾನೋ ಮಹಾದೇವನಿ ಅಡುಗು ಮಾ ಶ್ರೀ ಮಹಾದೇವನ ಅಂಗಾಂಗದು ಕದಾಯಿ ಕರೀದ ಸ್ವೈಗಿ ನಿಂಗಾಂಗಿ ಹಿನಿಯೈದನ ಶಿಕ್ಷಿನ್ನ ಅಯಾಮ ವಿದ್ಯಾನ ಸಿಂಗ ಪುನಮಕ್ಕ ತಾಕ್ವಿ ತಂಬಿರಕ್ತನ ಮಪುಂಗ್ ಮರೈ ಫಾವಹವದು ವೈರೆ ಮಪುಂಗ್ ಮರೈ ಫಾರವ ಕಾಲ ದುರಗ್ದದಿ ಮಸಿದಿ ಕಂ ನೌನಿ ಮಾಗಿ ಲಮ್ಮ ಲಮ್ಮದಿ ತೋನ್ಬ ಯಾವ ನತ್ತಿಯೈದನ ಗಂಧರವ ಲೋಕ ದುರಗ್ದಗಿ ಗಂಧದ ಪಿನಿ ಕನ್ಯಾ ಅಮತಂಗ್ ನಂಗ್ ವಿವಾಹ ಲಾಂಗ್ದನ ಅದುರಕ್ತ ನುಹೈ ಸದಾ ನೌದ ಒಯ್ದನ ಸಂತೋಕ್ತನ ನುಹಾಯಿನ ಪಾನ್ಭಾವದು ಒಯ್ರೋಯ್ದನ ಶ್ರೀ ಮಹಾದೇವ ದುರ್ಗ ನೀನ ಮಂಗೋಲ್ ಪಿರಮೇರಗ ಕೈಲಾಸ ದಹಾಮ್ನ ಮಹಾದೇವ ದುರ್ಗ ಲೆಂಝಲ್ಲಗ ಲೈಗಿ ಮಸಿನ ಸುಕೇಶ ಸುಕೇಶ ಇರೀವ ಅಸಿಗುಂ ಮಹಾದೇವಗೆ ಮರಾಯ ಅಸಾನ್ಬ ವೈಘರವ ಅಸಿನ ಗಂಧರ್ ಪಿನಿ ನಿಂಗೋಲ ದುಗಲ್ವೈನದನ ಗ್ರಿಷ್ಟಿಗೆ ಮನುಂಗ ದುರಗ್ದ ಲೈರಕ್ಪಸಿನ ಪಾರ್ವತಿ ದುರ್ಗಾ ಕಂದೌರೆ ಮಸಾನಿಪ ಮಲ್ಯವಾನ್ ಹೈದ ನಮತಂಗ್ ತಂಗ್ ಫಂಗೆ ಮಸಾನಿಪ ಮಲ್ಯವಾನ್ ಫಂಗ್ಬ ಮಧುರಕ್ತ ನುಂಗಾಯ್ದನ ಮಾಗಿ ಲೈರಿವ ಮರಾಯ್ ಮಸನ್ ಸಿಂಗ್ ದುಗ ಲೋಯ್ನದನ ಅಯಾಂಬ ತೌಭಂ ಥೋಕ್ಬ ಬೇದ ವಿಧಿಹಾನ್ ಕಾಯ್ವ ಲೈತನ ಅಧುರಕ್ತ ಸ್ವಸ್ತಿ ಪುಜದ್ದ ಸಿಂಗ್ ಪುನಮಕ್ ಸಿಂಗ್ ದು ಲೋಯ್ನ ಲಾಂಗ್ಬ ಲೋಯ್ದನ ಖಜಿ ಖಜಿ ಖಜಿ ಖಜಿ ಖಜಿ ಖಜಿ ಖಜಿ ಖಜಿ ಸೌಖಲಕ್ತನ ವಿದ್ಯಾ ಖೇತ್ರಿ ವಿದ್ಯಾ ಅಯಾಮ ವಿದ್ಯಾ ಪುನಮಕ್ ಸಿಂಗ್ ಅದು ಲೋಯ್ನ ತಾಕ್ಪಿ ತಂಬಿ ಹವದು ವೈರೆ ಮಪುಂ ಫಾರೆ ಬ್ರಹ್ಮಯ ಅಧಂಗ್ ಬ್ರಹ್ಮಯ ಸಾಪ್ ಮಧಂಗ್ ಮಧಂಗ್ ಓಯ್ರಕ್ಪ ನೀನ ಧರ್ಮ ಧರ್ಮ ಅವ ಧರ್ಮ ಶ್ರೀ ಮಹಾದೇವಗೆ ನಾಗ್ತ ಸುಕೇಶನ ಲೈರಿಂಗೈ ಧರ್ಮ ಮಪುಂಗ್ ಫಾನ ಲೈರಮ್ಮಿ ವಿವಾಹಲಾಂಗ್ದನ ಲೈರಭಾವ ಧರ್ಮ ಕಾಯ್ದಂದೆ ಪೂಜಾಗಿಲಂದ ಅರ್ಸನ ಆಗಿಲಂದ ಶಿರಕ್ತ ಬ್ರಾಹ್ಮಣ ಸಿಂಗ್ಲೂನ ತೌವ ದಾನ್ಗಿಲ್ಲಂದ ಅದು ಯೌನ ಭಜನ ಲೈರಂಬದ ಮೈಲವಾನ್ ಜನ್ಮ ಒಯ್ಗಿ ಬದುರಗ್ದಗಿ ಮೈಲವಾನ್ ಅಂಗಾಂಗ್ ಒಯ್ದಿಂಗೈದಗಿ ಮಧುರಗ್ದ ಧರ್ಮ ಅವ ಧರ್ಮ ಸಿಗ್ ಹೈಭೇದ್ ತುಂಗೋಯ್ನವ ಅಧರ್ಮನ ಮಂಗೋಯ್ನವ ಮೈಲವಾನ್ ಮೈಲವಾನ್ ಮಾಗೆ ಅನಿಂಗ್ ಬಾಪ ಅಂಬ ಹೋಂಗ್ದೆ ಮಾನ ಹಾಗಿ ಬಾಬ ಹೋಂಗ್ದೆ ತೌಗನಿಯದನ ಖನ್ನಿ ಬಧವಕ್ ತೌದನ ಕಾರ್ತೋಕ್ಪನ ತೇ ಪಾರಬಟ್ಟಿ ದುರಗ ಸಿನಂಬರಂ ಒಯ್ರಗ ಲೈಘರಿವ ಮಲ್ಲವಾನ ಹವ ಮಲ್ಲವಾನ ಶ್ರೀ ಮಪುಂ ಮರೈ ಫಾರವ ಕಾಲ ದುರಗ್ದ ಸುಖೇಶಾಮದಿ ಮಾಗೆ ಭರ್ಜ ನೀತಾನದನ ಮಾಗ ವಿವಾಹಲಾಂಗಿವನ ಭೈ ಐದನ ಮಾಲೀಸು ಮಾಲಿ ಮಾಲೀಸು ಮಾಲಿ ಕೌವಿ ಮಸಂಗ್ ಮತೌ ಫಜ್ಜಗರವಿ ಇಂಗ್ ಸಿಗ್ನಲ್ಲಿ ಎಂದು ನಿಂಥೀಜವಿ ಅನ್ನಿಯದು ವಿವಾಹ ಲಾಂಗ್ ಬಹುಬದು ಒಯ್ರೆ ವಿವಾಹ ಲಾಂಗ್ ಬಲ್ವೈರೆ ಐಗಿ ತವಂ ಥೋಪ್ಪ ಸೆಂಬಿ ಸಾವಿವ ಹವ ಪುನಮಕ್ತು ಲಾಂಗ್ ಬಲ್ವೈರಂ ನೀನಾ ನಗೋಯ್ ನುಂಗಾಯ ಫನ ಪಾಳೌರೋ ನಮಾಗ ಐಗದಿ ಮನಮೈದಿ ಹೇ ಬೋನ್ಗಿ ಮಯಾಯದು ರಕ್ತ ನಾಮ ಸೋನ್ನನ ಮಧಂಗಿ ಮಬೋಕ್ ತಾಲುರಗೇದನ ಸುಕೇಶ ಅಮದಿ ಭರ್ಜ ಲಾಗ್ತಾನ ಪೂದನ ಬನಮೈದೇ ಓನ್ಗಿ ಮಯಾ ಎದುರಗ್ದ ನಾಮ ಸೋಲೆರಗ ಮತಂ ಲೇನ್ ಘಿವಾಹವದು ಒಯ್ದೋ ಮತಾಂಗ ಸಿರಗ್ದ ಸಾವುಘರವ ಉತ್ತರಕಾಂಡಗಿ ಮನುಂದ ಹಿಂಸಾಬ ಪೋಕ್ಪಗಿ ವಾರಿ ಸಿ ಅಂಪಾಕ್ ಸೌಬ ಕುಖರವ ವಾರಿನಿ ಕುಖರವ ವಾರಿ ಮತಾಂಗ ಸಿರಗ್ದ ತಂಜರಗ್ಬ ಕರದಂಗದು ನನಾಯಿ ಪಾಂಗ್ರವಿನ ನತೈತು ಮತ್ತು ಮತ್ತು ಸಂದನ ಖಜಿಕ್ ಸೇವಾ ಥೌಗನ್ ಕಚ್ಚರಕ್ಪದ ಹಾಯಗದ ಬಾಯೋಗದ ಬಾಯ್ದೋಕಿವ ಸತನ ತಪದ ಭಂಗಪ್ಪು ನಮ ಗುರುದೇವಗೆ ಇಂಗಿರಿರಗ
ನನ್ನ ಸೋಲಿವ ನಾಮದೋ ತೈಮಕ್ತಾವ ಯಾದ್ರಬಸು ಮರಂಗ್ ಮರಗ್ತಾ ಸೀತಾರಾಮ್ಗೆ ನಮ ಅಮೃತಿ ಅವ್ರಿಗೆ ಸೋಮ್ನ ಸಿಂಗ್ ಸಲ್ಲಿರಗ ಸರಬೋಲ್ ವೈಭಿಗನಿ ಬ್ರಹ್ಮ ಸವಾನ ಓ ಮಸೀನ ಲೈಘರಿಬ ಮಾಲಿ ಸುಮಾಲಿ ಅನಿಲ್ ವೈನದ ನ ಕರಾಯಿದ ಚದ್ಗನಿ ತಿರುಕುತ್ತ ಪರ್ವೋತ್ ತ್ರಿಕುತ್ತ ಪರ್ವೋತ್ಗೆ ಜಗಾದ ಹೈಗಲಗ್ತಾನ ಹಿಂಜಾವ ಸಗೈ ಸೌಖನ ನವ ಅಯಾಮ ಜಾತಿ ಅಯಾಮ ಜೀವ ಪುನಮಕ್ ಮಖಾಪೋನ ನವ ಅಯಾಮ ಜೀವದಿಗೆ ಹಿಂದುರಗ್ದನ ಲಾಯ್ ಮಕ್ ಪಾವಬದ ಮಖಾಪೋನ ನವಗೆ ದಮಕ್ ತಂಗ್ ಮೈಲವಾನ್ ಹಾಯಿವ ನಿವಾ ನಿಂಧವ ಶಿಣ ಅದಕ್ಕಿ ಮಟಿಕ್ ಸಿಜಿನ್ನವಾವದು ಹೌರೆ ತೋ ಮಶಿಣ ಕೋನು ಸನಾಧಮಂ ರೂಪಾಧಮಂ ಮಂದಿರತೋಂಧಂಬಂ ಸಗೋಂ ಸಮೂ ರದ್ಧ ದ್ವಲಾಯ್ ಥಂಬಂ ಕುಸಕುಲಾಯ್ ಥಂಬಂ ಅವಟ್ ವಾರ್ತನ ಸೇಮ್ ಸಾಲನವ ಸೌಗರವು ಕೋನು ಸಾಲನವಗಿದ ಮಕ್ತಂ ಮೈಲವಾನ ಸಲು ಹಾಯಿರಲ ಮಧುರಗ್ದ ಬಿಸಕ್ರಮ ಭಾವ ನಂದನ ಫಾರನ ಮಧುರಗ್ದ ದಂಡಿ ಒಯ್ದನ ಸೌಗರವ ಲಂಕಾ ಲೈವಾಗದುಗಿ ಮನು ಮಧುರಗ್ದ ಕೋನು ಸಾವಹಬದು ಒಯ್ ಮೈಲವಾನ್ ಮನಿ ಮಖಾ ತಮ್ಮೆ ಜೀವಮಯಾಂ ಪುನಮಗ ಹಾಕಾಲ್ಲೌದನ ವಾರೆ ಪೃಥಿ ಮಾತಾ ನಿಕ್ತನ ಖಾಂಗೆ ಕಪ್ಪಿ ಪೃಥಿ ಮಾತಾಸು ಓಹ್ ಒಂದೋಗ ಬನ್ನಿದ ಕರಿನು ತೌಗದೂರಿ ಶಿವೋಯ್ದನು ವೈಷ್ಣೋಪಮಗಿ ವೈಷ್ಣೋಪ್ ಶ್ರಾಮಗೆ ಅರುಂಬ ಭಾರಿ ಇದು ರಕ್ತಗಿ ಚಂದಾನಮಗೆ ಅರುಂಬ ಭಾರಿ ನಿಹೇನ ಲುಂಬ ಮಠ ಜಗದಶೆ ಲುಪ್ತ ನಮ್ಮಾಂಗ್ ಹೀಗದವ್ರೆ ಜಗದಶೆ ಖಗೋಪ್ಪ ಸುನ್ನಿ ಒಯ್ಬ ತಾರೆ ಕರಿನೂ ತೌಗದೂರಿ ಶಿವೋ ಇದನ ಲಾಯ್ ಮಯಾಂಪು ನಮಗ್ ಥಕ್ ಥಕ್ ಥಕ್ ಥಕ್ ಥಕ್ ಥಕ್ ಥಕ್ ಥಕ್ ನಿಕ್ತನ ವಾನರವ ಮೀಲಾಯ್ ಅಮತ್ತನ ಖಾಂಗ್ ಮಂಗ ಮಕ್ತವಾಹವ ಮತಾಂಗದು ಯೋಗಸಲ್ಲೇ ಪಾರ್ವತಿ ದುರುಗ ಸಿರಿ ಕಮ್ದೌನಿ ಕಮ್ದೌ ಆಯ್ಬವು ಸಂಹಾರಿಗೆ ಮಬು ಮಹಾದೇವ ಲೈರಿ ಐವೋ ಮಹಾದೇವಗೆ ಸೋರೋಂದ ಹಂಕಸರುರಿರಗ ಮೈಲವಾನ್ ಮಾಂಗನವ ಸಿನ್ಮಾವಸಿನ ಮಸಿದಕ್ತ ಅರಿಯಪ್ಪ ಹೋಯ್ನಬನೇದನು ಲಾಯ್ ಮಯಾಮ್ ಪುನಃ ಖನ್ನೈದು ಅದು ಮೈಲವಾನ್ಗೆ ರಾಣಿ ಅನಿ ಸುಮಾಲಿಗೆ ಗದ್ಬದು ರಕ್ತ ಮಸ ನಿಪಾಂಗ್ ಆಗ್ತ ತರ ಇತೋನ್ ತೋನ್ಬಿ ಒಯ್ದ ಮಸ ನಿಂಗೋಲ್ ನಮ್ಮ ಯಾವಿ ಮಮ್ಮಿಂಗ್ ನಿಕೋಸಾ ಹಾಯ್ನ ಕೌಯಿ ಮಗುಂಗ್ ತರಾಗಿ ಮನು ಅದು ರಕ್ತವಿ ಎಂಬ ದುಸು ಮನಿಂಗ್ ಮಖ ತಮ್ಮದು ಮಗ್ಲೈ ಜೈದೋ ಕೇನ ಮೌನ ಯೋಗಸೈದೋ ಮಸಿನ ಕಮ್ದವನೋ ಆಯ್ದನ ಲಾಯ್ ಮಯಾಮ್ ಪುನಮಗ್ನ ಖನ್ನರಬಗೆ ತುಂಗದು ರಕ್ತ ಶ್ರೀ ಮಹಾದೇವಗಿ ಧಾಮ್ನ ಲಯಾಮ್ ಪುನಮ ಹೌದನ ಲ ಏ ಲಾಯ್ ಕೊದಿಗಂತ್ರ ಹೌದು ಮಗೋ ಪ್ರಭು ನಾನಾಯ್ ಘೋಯ್ ಮಯಾಮ್ ಪುನಮಗ್ ಭಕ್ತಿ ಕಚೇರಿ ಏ ಕರಿನೋ ಇವರೋ ಬ್ರಹ್ಮಾಗಲ್ವೈನದನ ಮಯಾಮ್ ಪುನಮಗ್ ಲೇಂಗ್ಬಿರಬಹು ಕರಿ ಕರಂಬ ದುಗದ ಸಾತಾವ ಯಾವ ಕರೆದ್ ಕರಿ ತಾನಬಿಗದವ ಲೈಬಗೆ ಹೈಬಿಯು ಅನಿಂಬದು ಫನಿ ಐದನ ಲೈಘರಿವ ಮಯಾಮ್ ಪುನಮಗ್ ಮೈಲವಾನ್ಗೆ ಒಚ್ಚಚ್ಚಾಟ ಖಾಂಗ್ ಮಂಗಂದ್ರವ ಮೈಲವಾನ ತೌರಿವ ಪುನಮಗ್ ಸಿಂಗ ಸಿಡಕ್ಟ ಲಾಯ್ ಪುನಮಗ್ ನಮ್ಮದುರಕ್ಕೆ ಸೇಂದನ ಲೋಟ್ನರವ ಲಾಯ್ ಮಗ್ನ ಬಹುಶಿ ಅವನ ವಾರಂ ಕಾಲದುರಕ್ಕೆ ನರೋ ಅಮ್ಮಿ ಕರಿ ಒಯ್ರಂಗದಗೆ ಪ್ರಭೋ ಐಬುಮೋಡಿ ಸಂಹಾರಿಗೆ ಮಗುಮೋನಿ ಮಿಗುಪದು ರಕ್ತ ಮಲ್ಲವಾಲ್ಲೋಯ್ ಸನ್ಮಂಗಂ ಬೈಬುಮೋನಿ ಇವುಮೋ ನತ್ತನ ಲಯಾಮ್ ಮಿಯಾಮ್ ಪುನಮಗ್ಗಿ ಅವಾವ ಕೋಗ್ನ ಬಗ್ಗತಿ ಲೈತ್ರದನ ಇವುಮೋಗಿ ಸೋರೋಂಡ ಹಂಕ ಚರಸಿಯದನ ಲಾಯಿ ಮಹಾದೇವನ ನಗುತ್ತವರು ಚುಮ್ಮಿ ಶಿನಿ ಅಸಾವ ಅವಾಸಾವ ಕ್ರೋಧ ಅವಶಿನ್ ಧನ್ಮ ಪುನಮಗ್ ಮಂಗಲ್ಲಿ ಯಾವುದು ಮಸಿ ಪುನಮಸಿ ವಿಧಾತಾ ವೈವ ಇವದೌ ಬ್ರಹ್ಮಾನ ಖಜಿತ್ ಸಾವುಗಿವನ ಮರಂಬ ಒಯ್ದಿನ ಥೋಕ್ರಿವ ಥೋದೋ ಹಾಕ್ತಾರೆ ಅದುಸು ಇವು ಒಮಾಗಲಿಲ್ಲಾನೆ ಮಸಿರಕ್ತ ಮಹಾದೇವೈ ನಾ ಕರೀಂತ ತೌವ ಯಾರುವ ಜಗತ್ ನಾರಾಯಣ್ ವೈಕುಂಠನಾಥ ಇವು ಲೈರಿ ಇವು ನಾ ಅಮುಮುಕ್ ನಿಶಾಸೋರ್ ಹೋನ್ ತೋರಕ್ ಬದ ಬ್ರಹ್ಮಂದ ಬ್ರಹ್ಮಂದ ಕಯಾ ಪುನಮ ಪುಥೋಕ್ ಪಿಬಂಗಂಬ
ꯑꯃꯨꯛ ꯆꯤꯡꯁꯤꯟꯈꯤꯕꯗ ꯒꯠꯕ ꯅꯨꯡꯒꯗꯨꯔꯛꯇ ꯕ꯭ꯔꯥꯍꯃꯟꯗ ꯀꯌꯥ ꯂꯣꯏꯅꯥꯏꯗꯅ ꯄꯨꯊꯣꯛꯄ ꯉꯝꯈ꯭ꯔꯕ ꯑꯗꯨꯒꯨꯝꯕ ꯏꯕꯨꯡꯉꯣꯅꯤ ꯏꯕꯨꯡꯉꯣꯒꯤ ꯖꯒꯥꯗꯨꯗ

0: ಆಕಾಶವಾಣಿ ಇಂಫಾಲ್ಗೆ ಥೌರಂ ತಾಪಿರಂಲಿಬ ಸಿಂಗ್ಬು ಕುಂಗಂಗಿ ಥೌರಂನ ಅಹಾನ್ಬಮಕ್ತದ ತರಾಮ್ ನೋಕ್ಜರಿ ಕುರುಂಜರಿ ಇನೌಸು ಯೋಗಿರಕ್ಲೆ
1: ಅಹೋಯ್ ಯೋಗಜರಕ್ಲೆ ಚೆಬೆಮ
0: ಫಿದಾ ಸೋಮದ ಲಿಂಗ್ಸಿನ್ ಬಿಯು ಇನೌ
1: ಫನಿ ಫನಿ
0: ಇನೌ ಮಸಿ ಅಸಿ ಲೈಬಾ ಪೊಕ್ಪ ನುಮಿಟ್ನಿ ಗಸಿಗಿ ಥೌರಂಗಿ ಅರೋಯ್ಬದ ಯಾಯ್ಫ ಯುಂಬಾಲ್ದ ಯುಂಫಮ್ ಒಯ್ಬ ಲೀಲಾ ಮಚ್ಚ ಐಸು ನತ್ತೆ ನಂಗ್ಸು ನತ್ತೆ ಲಾಯ್ನ ತಾರೆ ಹೈಬ ಲೀಲಾ ಮಚ ಅಸಿ ಥಮ್ಜರಿ ಅದುಮಕ್ಪು ಥೌರಂ ಹೌದೋಕ್ಚಬ ಅಸಿದಿ ಲೈಸ್ರಂ ಮನಿ ದೇವಿನ ಸಕ್ಪ ಖೊಂಜೊಂ ಪರ್ಬಗೆ ತಾಂಕಕ್ ಅಮಖಕ್ ತಾಮಿನಸಿ ಮತಾಂಗ್ನ ಚಂದ್ರಕೀರ್ತಿ ನಿಂಗ್ಥೌನ ಜಿಲ್ಲಾ ದರ್ಬಾರ್ ಚಟ್ಪಗಿ ಮತಾಂಗ್ನ ಇನೌ ಅದುದಿ ಹಾಯಿರಿಬ ಖೊಂಜೊಂ ಪರ್ಬಗೆ ತಾಂಕಕ್ ಅಸಿ ಗಸಿಗೆ ಥೌರಂಗಿ ಅಹಾನ್ಬೋಯ್ನ ಇಚಲನೌ ತಾಮಿನಸಿ
1: ತಾಮಿನಸಿ ಚೆಬೆಮ
2: ಮಣಿಪುರ್ ಸನಾ

0: ತಾಬೀರೇ ಯಾಯ್ಪಯುಂಬಾಲ್ ಲೀಲಾ ಮಚ್ಚ ಐಸು ನತ್ತೆ ನಂಗ್ ಸುನತ್ತೆ ಲಾಯ್ನ ತಾರೆ. ಲೀಲಾ ಅಸಿದ ಸಕ್ತಂ ಲಾಂಕಿಬಸಿಂಗ್ದಿ ರೋಮೇಶ್ಗೆ ಸಕ್ತಂದ ಸಕ್ಪ್ರಂ ರಮೇಶ್ ಚಂದ್ರ ದಸುಮತಿಗೆ ಸಕ್ತಂ ಲಾಂಕಿಬಿ ಕೊಯ್ರೋಮ್ ಶಶಿಕಲಾ ಕೌನ್ಸಿಲರ್ ಥೊಯ್ಬಿಗೆ ಸಕ್ತಂದ ಹೈಗ್ರುಜಮ್ ಜಮುನಾ ಥೊಯ್ಹೆನ್ಬಗೆ ಸಕ್ತಂ ಲಾಂಕಿಬ ಹೆಮ್ಸಾನ್ ನಿಂಥೌಜಮ್ ಲೀಲಾ ಇಬ ವಂಕೈಮಯುಂ ಅನಿತಾ ದೇವಿ ಲೀಲಾ ಪುಥೋಕ್ಪ ಥೌಕ್ಸೋಮ್ ರೇಣುಬಲ ಲೀಲಾ ಪುಥೋಕ್ಪದ ತೆಂಗ್ಬಾಂಗ್ಬ ಹೆಮ್ಸಾನ್ ನಿಂಥೌಜಮ್
1: ಯಾಯ್ಫ ಯುಂಬಾಲ್ದ ಯುಂಫಮೊಯ್ಬ ಲೀಲಾ ಮಚ್ಚ ಐಸು ನತ್ತೆ ನಂಗ್ಸು ನತ್ತೆ ಲಾಯ್ನ ತಾರೆ ಹೈರಿಬಾಸಿ ಗಸಿಗೆ ಥೌರಂಗೆ ಅನಿಶುಭ ಅರೋಯ್ಬ ಹೊಯ್ನ ಇಚ್ಚಲೆ ನಾವು ತಾಮಿನರೆ
2: ತಾಮಿನರೆ ಜೆಬೆಮ
1: ಲೀಲಾ ಇಬ ವಂಕೈಮಯುಂ ಅನಿತಾ ದೇವಿ ಪುಥೋಕ್ಪದ ತೆಂಗ್ಬಾಂಗ್ಬ ಹೆಮ್ಚಾನ್ ನಿಂಥೌಜಮ್ ಅದುಗ ಥೌರಂ ಪುಥೋಕ್ಪಿನ ಥೌಕ್ಚೋಮ್ ರೇಣುಬಲಾನಿ ಅದುದಿ ಹೈರಿಬ ಲೀಲಾ ಮಚ್ಚ ಅಸಿ ತಾಮಿನಕ್ಕಿಬಗ ಲೊಯ್ನನ ಗಸಿಗೆದಮಕ್ತದಿ ಕುಂಗಂಗಿ ಥೌರಂ ಲೊಯ್ಸಿಂಜನಬಗೆ ಪುಂಜಾ ಅದುಸು ಯೌಶಿಲಕ್ಲೆ ಇಚ್ಚಲೆ ನಾವು ಮತಾಂಗಸ್ವಾಯ್ದ ಹನ್ನನಬ ತೌರಸಿ
2: ಫನಿ ಫನಿ ಇಚ್ಚೆಬೆಮ ನನಾವು ಹಂಜಕ್ರಗೆ
1: ಕುಂಗಂಗಿ ಥೌರಂ ತಾಬಿರಿಬ ಸಿಂಗ್ಬೋ ಇಚ್ಚಲೆ ನಾವುನ ಅಮುಕ್ಕ ಹನ್ನ
2: ಖುರುಂಜರಿ.